ಗಗನಗಣಿಸಿ ಮಾಣಿಕ ಮೋತಿ ಗಗನಗಣಿಸಿ ಮಾಣಿಕ ಮೋತಿ ಜಳಕ ತಾತನವ ನಾಗ ಜ್ಯೋತಿ ಜಳಕ ತಾತನವ.